ಭಾರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾಃ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಶ್ಯಃ ನವದಿಲ್ಯಾಂ ಸಂಯುಕ್ತರಾಷ್ಟ್ರಸಂಘಸ್ಯ ಮಹಾಸಚಿವಸ್ಯ ವಿತ್ತೀಯ ಸ್ವಾಸ್ಥ್ಯಸ್ಯ ವಿಶೇಷ ಅಧಿವಕ್ತ್ರಾ ನೆದರ್ಲ್ಯಾಂಡ್ ದೇಶಸ್ಯ ರಾಜ್ಞಾ ಮ್ಯಾಗ್ಸಿಮಾ ಇತ್ಯನಯಾ ಸಹ ಮಿಲಿತವಾನ್. ಸಾಮಾಜಿಕ ಮಾಧ್ಯಮ ಸಂದೇಶೆ ಶ್ರೀಮೋದಿನಾ ಉಕ್ತಂ ಯತ್ ಭಾರತಸ್ಯ ಡಿಜಿಟಲ್ ಕ್ರಾಂತಿಃ ವಿತ್ತೀಯ ಸೇವಾನಾಂ ಸಾರಲ್ಯಂ ಕೃತ್ವಾ ಕಥಂ ಸಾಮಾನ್ಯ ಜನಾನಾಂ ಜೀವನಸ್ಯ ಸುಗಮತಾಂ ವರ್ಧಯತಿ ಜನಾನ್ ಸಶಕ್ತಂಚ ಕರೋತಿ ಇತ್ಯಸ್ಮಿನ್ ವಿಷಯೇ ದ್ವಯೋಃ ಮಧ್ಯೆ ಚರ್ಚಾ ಅಭವತ್. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಶ್ವಃ ಆರಭ್ಯ 39 ದಿನಾಂಕ ಪರ್ಯಂತಂ ಸೆಷಲ್ಸ್ ದೇಶಸ್ಯ ರಾಜನೈತಿಕ ಯಾತ್ರಾಯಾಂ ಭವಿಷ್ಯತಿ. ಸಹ ತತ್ರ ಸೇಷಲ್ಸ್ ದೇಶಸ್ಯ ರಾಷ್ಟ್ರೀಯ ದಿವಸಸ್ಯ ಸ್ವರ್ಣಜಯಂತಿ ಉತ್ಸವೇ ಅತಿಥಿರೂಪೇಣ ಭಾಗಂ ಗೃಹೀಷ್ಯತಿ. ಇತಃ ಪೂರ್ವಂ ಪ್ರಧಾನಮಂತ್ರಿಣಾ 15th-2000 ವರ್ಷೆ ಸೆಷಲ್ಸ್ ದೇಶಸ್ಯ ಭ್ರಮಣಂ ಕೃತಮಾಸೀತ್. ವಿದೇಶಮಂತ್ರಾಲಯೇನ ವಿಜ್ಞಪ್ತೌ ಉಕ್ತಂ ಯತ್ ಭಾರತೀಯ ರಕ್ಷಾಬಲಾನಾಂ ಏಕಂ ದಲಂ ಭಾರತೀಯ ನೌಸೇನಾಯಾಃ ದ್ವಾಭ್ಯಾಂ ನೌಕಾಭ್ಯಾಂ ಸಹ ಉತ್ಸವೇ ಭಾಗಂ ಗೃಹೀಯಾತ್. ಯಾತ್ರಾ ಸಮಯೇ ಪ್ರಧಾನಮಂತ್ರಿ ಸೆಷಲ್ಸ್ ದೇಶಸ್ಯ ರಾಷ್ಟ್ರಪತಿನ ಡಾಕ್ಟರ್ ಪ್ಯಾಟ್ರಿಕ್ ಹರ್ಮಿನಿ ಇತ್ಯನೇನ ಸಹ ವಾರ್ತಾಲಾಪಂ ಕರಿಷ್ಯತಿ. ದ್ವಿಪಕ್ಷೀಯ ಸಹಕಾರ್ಯಸ್ಯ ಸಂಪೂರ್ಣ ಸಮೀಕ್ಷಾಂ ಕರಿಷ್ಯತಿ. ಅಥ ಚ ಪರಸ್ಪರ ಹಿತಸ್ಯ ಕ್ಷೇತ್ರೀಯ ಅಂತಾರಾಷ್ಟ್ರೀಯ ವಿಷಯೇಷು ಚ ವಿಚಾರಾಣಾಂ ಆದಾನ ಪ್ರದಾನಂ ಕರಿಷ್ಯತಿ. ಪ್ರಧಾನಮಂತ್ರಿ ಸೆಷಲ್ಸ್ ದೇಶಸ್ಯ ರಾಷ್ಟ್ರೀಯ ಸಭಾಯಾಃ ಸಂಬೋಧನಂಚ ಕರಿಷ್ಯತಿ. ಪ್ರವಾಸಿ ಭಾರತೀಯೈ ಸಹಾಪಿ ಸಂವಾದಂ ಕರಿಷ್ಯತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ನವದಿಲ್ಯಾಂ ನಾರ್ಕೋ ಸಮನ್ವಯ ಕೇಂದ್ರೆ ದಶಮ ಶೀರ್ಷಸ್ತರೀಯ ಸಂಗೋಷ್ಠ್ಯಾಃ ಅಧ್ಯಕ್ಷತಾಂ ಕರಿಷ್ಯತಿ. ಮಾದಕ ದ್ರವ್ಯ ನಿಯಂತ್ರಣ ಅಭಿಕರಣದ್ವಾರಾ ಆಯೋಜಿತೆ ಅಸ್ಮಿನ್ ಸತ್ರೆ ಕೇಂದ್ರೀಯ ಮಂತ್ರಾಲಯಾನಾಂ ರಾಜ್ಯ ಸರ್ವಕಾರಾಣಾಂ ಮಾದಕ ದ್ರವ್ಯ ವಿಧಿ ಪ್ರವರ್ತನ ಸಂಸ್ಥಾನಾಂಚ ಪ್ರತಿನಿಧಯಃ ಏಕತ್ರಿತಾಃ ಭವಿಷ್ಯಂತಿ. ಯೇನ ದೇಶೇ ಸರ್ವತ್ರ ಮಾದಕ ದ್ರವ್ಯ ವ್ಯಾಪಾರಸ್ಯ ಮಾದಕ ದ್ರವ್ಯಸ್ಯ ದುರುಪಯೋಗಸ್ಯ ಚ ನಿವಾರಣಾರ್ಥಂ ಪ್ರಯತ್ನಾನಾಂ ಸಮೀಕ್ಷಾಯಾಃ ಸುದೃಢೀಕರಣಂಚ ಭವಿಷ್ಯತಿ. ಅಸ್ಮಿನ್ ಅವಸರೆ ಶ್ರೀ ಶಾಹ ಮಾದಕ ದ್ರವ್ಯ ನಿಯಂತ್ರಣ ವಿಷಯಂ ಅಗ್ರಿಮ ಕಾರ್ಯಯೋಜನಾ ಪ್ರತಿವೇದನಂಚ ವಿಮೋಚಯಿಷ್ಯತಿ. ವಾಣಿಜ್ಯ ಉದ್ಯೋಗ ಮಂತ್ರಿ ಪಿಯೂಷ ಗೋಯಲ ಅವದತ್ ಯತ್ ಭಾರತ ಯುಕೆ ವ್ಯಾಪಕ ಆರ್ಥಿಕ ವ್ಯಾಪಾರ ಸಂಧಿ ವೈಶ್ವಿಕ ಅರ್ಥವ್ಯವಸ್ಥಾಯಾಃ ಸಮರ್ಥನಾಯ ಬಲಗುಣಕಸ್ಯ ಕಾರ್ಯಂ ಕರಿಷ್ಯತಿ. ಹ್ಯಃ ಲಂಡನ್ ನಗರೆ ಭಾರತ ವೈಶ್ವಿಕ ಮಂಚಸ್ಯ ಯುಕೆ ಭಾರತ ಸಪ್ತಾಹಂ ಸಂಬೋಧಯನ್ ಶ್ರೀ ಗೋಯಲ ಅವದತ್ ಯತ್ ಯುನೈಟೆಡ್ ಕಿಂಗ್ಡಮ್ಸ್ ದೇಶೇನ ಸಹ ಕೃತ ಮುಕ್ತ ವ್ಯಾಪಾರ ಸಂಧಿ ಅದ್ಯಾವಧಿ ಭಾರತಸ್ಯ ಸರ್ವಾಧಿಕ ವ್ಯಾಪಕ ಸಂಧಿ ವರ್ತತೆ. ಅಸ್ಮಿನ್ ಮಾಸೆ ಏಕವಿಂಶತಿ ದಿನಾಂಕೆ ಆಯೋಜಿತಾಯಾಃ ನೀಟ್ ಯುಜಿ ಪುನಃ ಪರೀಕ್ಷಾಯಾಃ ಅಸ್ಥಾಯಿ ಉತ್ತರ ಕುಂಜೀನಾಂ ದರ್ಶನಾರ್ಥಂ ಪ್ರಶ್ನಾನ್ ಆಹ್ವಾನಂ ಕರ್ತುಂಚ ರಾಷ್ಟ್ರೀಯ ಪರೀಕ್ಷಣಾ ಸಂಸ್ಥಾಯಾಃ ಗವಾಕ್ಷಂ ಉದ್ಘಾಟಿತಂ ವರ್ತತೆ. NTA ಇತ್ಯನೇನ ಘೋಷಿತಂ ಯತ್ ಉತ್ತರ ಕುಂಜಿಕಾ www.neet.nta.in ಇತ್ಯತ್ರ ಉಪಲಭ್ಯತೆ. ಛಾತ್ರಾಃ ಅಸ್ಯ ಮಾಸಸ್ಯ 28 ದಿನಾಂಕ ಪರ್ಯಂತಂ ಪ್ರತಿ ಪ್ರಶ್ನಂ 200 ರೂಪ್ಯಕ ಶುಲ್ಕಂ ದತ್ವಾ ಪ್ರಶ್ನಾನ್ ಆಹ್ವಾನಂ ಕರ್ತುಂ ಶಕ್ನುವಂತಿ. ಯದಿ ಆಹ್ವಾನಂ ಸ್ವೀಕೃತಂ ಭವತಿ ತರ್ಹಿ ಏತತ್ ಶುಲ್ಕಂ ಪೂರ್ಣತಯಾ ಪ್ರತಿದೇಯಂ ವರ್ತತೆ. ಸರ್ವಕಾರೇಣ ಔದ್ಯೋಗಿಕ ವ್ಯಾಪಾರಿಕ ದ್ರವ ಅನಿಲ ಇಂಧನಸ್ಯ ಆಪೂರ್ತಿ ವಿಷಯೆ ಸರ್ವಾಣಿ ಕ್ಷೇತ್ರೀಯ ಪ್ರತಿಬಂಧನಾನಿ ದೂರೀಕೃತ್ಯ ಪಶ್ಚಿಮ ಏಷ್ಯಾ ಸಂಕಟಾತ್ ಪೂರ್ವಂ ಪ್ರಚಲಿತ ಸ್ತರಂ ಯಾವತ್ ಆಪೂರ್ತಿಂ ಪುನಃ ಸ್ಥಾಪಿತಂ ವರ್ತತೆ. ವೆನೆಜುವೆಲಾ ದೇಶಸ್ಯ ಕಾರ್ಯವಾಹಕ ರಾಷ್ಟ್ರಪತಿಃ ಜಾರ್ಜ್ ರೋಡ್ರಿಗಜ್ ಘೋಷಿತವಾನ್ ಯತ್ ದ್ವಯೋಃ ಶಕ್ತಿಶಾಲಿ ಭೂಕಂಪಯೋಃ ಮಧ್ಯೆ ಮೃತಾನಾಂ ಸಂಖ್ಯಾ 88 ಅಭವತ್. ಸಹಸ್ರಶಃ ಜನಾಃ ಘಾತಿತಾಃ 200+ ಜನಾಃ ಅದ್ಯಾಪಿ ಭೂಕಂಪಗ್ರಸ್ತೆ ಪ್ರದೇಶೇ ಏವ ಪರಿಲಗ್ನಾಃ ಸಂತಿ ಇತಿ